0: ಸೇಮಹೆ
1: ಅಮುತ್ರ ಭೂಯಾದ ದಗದ್ಯಮಸ್ಯ ಬೃಹಸ್ಪದೇ ಅಭಿಷಸ್ತೇರ ಮುಂಜಃ
0: ಮಸ್ತಿನ ಮೃತ್ಯುಮಸ್ಮ ದೇವಾನಾಮಗ್ಲೇ ಭಿಷಜಾಶಚೇ ಭಿಹೇ
1: ಹರಿಗುಂ ಹರಂದ

0: ಗ್ರಿಮಿಂಧಾನ ಉಭೌ ಲೋಕೌ ಸನೇಮಹಂ ಲೋಕಯೋರುದ್ವಾತಿ ಮೃತ್ಯುಂ ತರಾಮ್ಯಹಂ
1: ಆಚಿದೋ ಮೃತ್ಯೋ ಮಾವಧೀರ್ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀ
0: ಮೇರೆ ಆಯುರುದ್ರನ್ ಚಕ್ಷ ಸಂತ್ವ ಹವಿಷಾ ವಿಧೇಮ
1: ಮಹಾಂತ ಮುತ ಮಾನೋ ಅರ್ಧಗಂ ಮಾನ ಉಕ್ಷಂತ ಮುತ ಮಾನ ಉಕ್ಷಿತಂ
0: ಮಾನೋ

0: ಸುಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗಸ್ವಾಹ.
1: ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ.

0: ಅತ್ಯಂತ ಜ್ಯೋತಿರಹಂ ವಿರಜಾ ವಿಪಾತ್ಮ ಭೂಯ ಸಗ್ ಸ್ವಾಹ
1: ಅಗ್ನಗೆ ಸ್ವಾಹ
0: ದೇಭ್ಯೋ ದೇವೇಭ್ಯ ಸ್ವಾಹ
1: ಭೂಮಾಯ ಭೂಮಾಯ ಸ್ವಾಹ
0: ಸುದಕ್ಷಿತಯೇ ಸ್ವಾಹ
1: ಸುದಕ್ಷಿತ.

ಪರಸ್ಪರಸ್ತಮೇಂಗಮೇಷ್ಟಮೇ ಪುಷ್ಟಮೇ ಶ್ಯಾಮಂಗಮೇ ಲೋಹಂಗಮೇ ಕೃಷ್ಟಮ ಆಪಸ್ತಮೇ ವಿರುಧಸ್ತಮ ಔಷಧ ವಿಷ್ಟಮೇ ಪುಷ್ಟಮತ್ಸಂಗಮೇ

ಭ್ರಾಜಸ್ವಂತಂ ಮಾಮಾಗಿಷ್ಮಂತಂ ವರ್ಚಸ್ವಂತಂ ಮನುಷ್ಯೇಶ ಗುರು ಭ್ರಹ್ಮಣಸ್ಯತ್ವಾಕ್ಷತ್ರಸ್ಯ ಜೋತಿಷೇ ದೋಹಂ ಯೋ ಭ್ರಾಜಸ್ವಂತಂ ದೇವೇಶ ಭೂಯಾ ಭ್ರಾಜಸ್ವಂತಂ ಮಾಮಾಗಿಷ್ಮಂತಂ ವರ್ಚಸ್ವಂತಂ ಮನುಷ್ಯೇಶ ಗುರು ಭಾಗ್ಯೋಶ್ಚತ್ವಾಭಾಂಚ ಭ್ರಾಜಸೇ ಜೋಹಂ ಸಮರ್

ಹರ ಶಿವ ಶಂಕರ ಶಶಾಂಕಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ತಕನತ್ತನ ಕೇಳೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ತಕನತ್ತನ ಕೇಳೋ ಹರ ಶಿವಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ತಕನತ್ತನ ಕೇಳೋ ಹರ ಶಿವಶಂಕರ.